ni chere chere akodua Ewurade di fu adema ye yina no ohun se Ewurade e chere odi fu osoronko ti abra wuti ene ni nyina na wo call line so wo call line so na wo so se Ewurade di anyo nyamu ya ni e fie nyina